ಮುರ್ಗಾ ಅರೆ ತಿಂತ ತಂತ ತಿಂತ ಅರೆ ಮೂತಿ ಮೀದ ಮೀಸವನ್ನ ರೋಸವನ್ನ ಜಬರ್ದಸ್ತಿ ಗಬ್ಬರ್ ಅರೆ ರೌಡಿ ಲೈನ ಕೇಳಿ ಲೈನ ಸಾಹೋ ಅಂಟು ಸಲಾಂಗುಟ್ಟಿ ಸರ್ದಾರ್ ನಿರಾ ಅರೆ ರೇಯ ಮುಡಿಕಿನ ಮಗುಡಿ ನಿರ ಮನಸ್ಸು ಕಲ್ಲ ಮನುಷ್ಯ ನಿರ ಅಭಯಮಿದೆ ಅಬ್ಬಪ್ಪ ಶಿವುಡಿ ವಲ್ಲೆ ತಾಂಡವಮೆ ಆಡಗಲ್ಲ ನಟುಡಿ ನಿರ ಅಡುಗುಲಿವೆ.